ಬರ ಹೊಂಗತ್ತಗಲ ಅಲ್ಲದಿ ಮಾಡಿ ಮಂಚಂದ ಅಕ್ಕಾಟಂದ ಅಗ್ಬುಗು ಮಕ್ಕಂದ ಇತ್ತು ಗೋರಿ ಪೆನ್ನ ಮೇಲೆ ಈ ಬಕ್ಕಟ ಪಂದ ಕಾಮ ಸಕ್ಕರೆ ಬೇದ ಮಾಡಿ ಕಳಮಳು ಪೂಜಾ ಮಂಚನ ಮಾಲಿಕ್ ಮದ್ ಗಾಯ.